0: by a middleman.
1: See, members may be the reason behind this. And how government is allowing all this? And see, backlog has to be filled up. Backlog positions should not be called for interview or examinations. But here, 58 posts have been filled up by taking money. And backlog, say, there is a circular by a government. Backlog post should not be taken by a interview or the examination. Why they have allowed? Even with the notice is there. These malpractices, this corrupt government is the reason for all these things. So, this corruption should go.
2: Who do you hold responsible for this, sir?
1: See, now, CM should take the responsibility because he is the custodian of all these departments and many ministers are not there. So that he should take the responsibility.
3: The veterinary job aspirants had released audio clips of their conversation with the alleged middleman saying bribe of 40 to 80 lakh was asked for each veterinary job in Karnataka. Listen in this particular video package.
4: Hello.
5: Hello, sir.
4: Hello,
5: sir. Sir, ಎಲ್ಲಿ ಬರ ಸರ್
4: ಕೆಲಸ ಮಾಡೋದು
5: ಸರ್ ಎಲ್ಲಿಗೆ ಬರ ಸರ್
4: ಎಲ್ಲಿ ಎಲ್ಲಿಗೆ ಬಂದಿದ್ದು ನಿನ್ನೆ
5: ನಿನ್ನೆ ಅಲ್ಲ ಮೊನ್ನೆ ಸರ್ ಮೊನ್ನೆ ಬಿಜಾಪುರ ಬಂದಿದ್ದು ಸರ್
4: ಮೊನ್ನೆ ಎಲ್ಲಿ ಬಂದಿದ್ದು ಎಲ್ಲಿ ಬಂದು ಓದ್ಬಿಟ್ಟು
5: ಇಲ್ಲ ಸರ್ ರಾತ್ರಿ ಹೇಳಿದ್ನಲ್ಲ ಸರ್ ಎರಡು ಗಂಟೆ ಬರ್ತೀನಿ ಅಂತ
4: ಇಲ್ಲ ನೀವು ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ ಮತ್ತೆ ನೀವು ನನಗೆ ಏನ್ ಅರ್ಥ ಆಗ್ಬೇಕು ಸರ್ ಪದೇ ಪದೇ ಫೋನ್ ಹಚ್ಚಿ ಕೇಳ್ತಾ ಇದಾರೆ ಅವ್ರು ಬರ್ಬೇಕಿಲ್ಲಿ ಅವ್ರಿಗೆ ಬೇಕಾಗ್ಬೇಕಿಲ್ಲ ನಿಮ್ಗೆ
5: ಸರ್ ಅದೇ ಸರ್ 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್ 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು
4: ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು
5: ಇಲ್ಲ ಸರ್
4: ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ ನಿಮಗೆಲ್ಲ ಬೇರೆ ಯಾರು ಮಾಡಿಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ ಸಂತೋಷ ಇದೆ ನಿಮ್ದು ನನ್ನ ಹತ್ರ ಚೆಕ್ ಇದೆ ಅದನ್ನ ಓದ್ಬಿಟ್ಟು
5: ಇಲ್ಲ ಸರ್ ನಾನು ನಿಮ್ಮೆ ನಂಬಲ್ಲ ಸರ್
4: ಹಂಗಿರೋದಿಲ್ಲ ಅದು ಏನಕತ್ತಿ ನಮ್ಗ ನಮ್ ಮೇಲೆ ವಿಶ್ವಾಸ ಇತ್ತು ಅಂದ್ರೆ ಮಾತು ಮಾಡಕ್ ಸಾಧ್ಯ ಇದೆ ಅನ್ನೋದು ಯಾಕಂದ್ರೆ ಇದು ರಿಸ್ಕ್ ತಗೊಳ್ಳಿ ನೀವ್ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಎಲ್ಲ ನಮ್ ಜೀವನ ಪರ್ಯಂತ ಹೇಳ್ಕೊಂಡು ಬರ್ತಿರ್ಬೇಕಾಗತ್ತೆ
6: ಹಲೋ ನಿಮಗೋಸ್ಕರ ದುಡ್ಡು ಖರ್ಚು ಕೊಟ್ಟಿದ್ದೀನಿ ದುಡ್ಡು
4: ಸರ್ ಪ್ರಶ್ನೆ ದುಡ್ಡಿನ ಬಂದಿಲ್ಲ ನಾನು ದುಡ್ಡು ಕೇಳ್ತಾ ಇರ್ಲಿಲ್ಲ ಆದ್ರೆ ಬಟ್ ನಾನು ಲಾಸ್ಟ್ ಟೈಮ್ ಒಬ್ರು ಮೋಸ ಮಾಡಿದ್ದಾರೆ ಸರ್
6: ಓಕೆ
4: ನಮ್ ಮುಸ್ಲಿಂ ಜನಾಂಗ ಮೋಸ ಮಾಡಿತ್ತು ಇಬ್ರು ಜನ ಅಣ್ಣ ತಮ್ಮ ಕೂಡಿ ಎಲ್ಲಾನು ಅದನ್ನ ಹೊರಗಡೆ ತರು ಗಂಟ ನಾನು ಮಾಡಿಸ್ಕೊತೀನಿ ಮಾಡಿಸ್ಕೊತೀನಿ ಅಂತ ಹೇಳಿದ್ರು
6: ನಾನು
4: ಫಸ್ಟ್ ಟೈಮ್ ಅನ್ನೋದಕ್ಕೆ ಏನ್ ಹೇಳಿದ್ನಲ್ಲ ಅದನ್ನೇ ಹೇಳಿದ್ದೆ ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡಬೇಕು ರಿಸಲ್ಟ್ ಬಂದು ನಿಮ್ದು ಲಿಸ್ಟ್ ಹೇಳ್ತದ ಮಿಕ್ಕ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದೆ ಅವಾಗೆ ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು ಅವ್ರು ಏನ್ ಮಾಡಿದ್ರು ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡಕ್ ಹಚ್ಚಿದ್ರು ನಮ್ ಮನೆಯಲ್ಲಿ ಬೇಡ ಅಂತ ಇದಾರೆ ಅಂತ ಹೇಳಿಬಿಟ್ಟಿದ್ರು ಇಲ್ಲಿಂದ ದುಡ್ಡು ಕೊಟ್ಟೆ ಸರ್ ನಾವು ಅವರು ಎಲ್ಲ ಸೆಟಲ್ಮೆಂಟ್ ಮಾಡಿರ್ತಾರೆ
6: ಇಲ್ಲ ಇಲ್ಲ ಸರ್ ಇವಾಗ 40 ಲಕ್ಷ ಮನೇಲಿ ದುಡ್ಡು ಇಟ್ಕೊಂಡಿವಿ ಸರ್ ನಾವು
4: ವಿಶ್ವಾಸ ಇಲ್ಲ ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ
6: ಇಲ್ಲ ಇಲ್ಲ ವಿಶ್ವಾಸ ಇಲ್ಲ ಸರ್
3: On calling for an MP's meeting in Delhi, Chief Minister D.K. Shivakumar says, we have to inform our MPs for the first time after I became the Chief Minister. I have called them, I have to apprise them of a lot of issues to them. After that, I will call an all-party meeting in Bengaluru as well. There are very senior leaders to